ನೀರಿದ ತನಿದ ದಬಮ ಗರಿಸ ಗಮ ಪದನಿ ಸ್ವರ್ಗ ನಂದಿನಿ ನೀರಿದ ತನಿದ ಬಮದ ಬದಿ ಗರಿ ಧನಿ ಸಾತ್ವಿ ಕಮ ಪದನಿ ಸಗನಿ ಸ್ವರ್ಗ ನಂದಿನಿ